ಮುಗಿದುಸರಣಾಗತಿ ಕರ್ ಕೃಪಾ ಮೇಲೆ ಅರಸೋಯಿರಾ ಸದ್ಗುರುದಾತಾರ ನಾಮ ಕಾ ಪ್ರವಯಾಮಲಾವೇ ಸೋಯೇ ಸದ್ಗುರು ಅರ್ ಪ್ರಭು ಬುಜ್ಜೆಯಾ ಗುರು ಜೀವಡೇವರಣ ಕೋಯೇ ಹೋಂ ಗುರು ಸರಣಾಯಿ ಟಹ ಪವಾ ಕರ ದಯಾ ಮೇಲೇ ಪ್ರಭ ಸೋಯೇ ಮಾನ ಹರ ಕಿಣೇ ನ ಪಾಯ ಕರ ಪಾವ ಥಕೇ ಸಭ ಕೋಯ ಸಹ ಸಸೇ ಆನಪ ಕರ